0: ಗುರ ಎತ್ತಿನ ಒಲು ಕೋಡೆ ಓದಂತ ಹುಬೆಪ್ಪ ಕ್ರಿಮಿಯಾ ತೋರು ಗುಡ ಮೈನ ಅಸ್ಲಾಂ ಅಲೈಕುಮ್ ಬಯಂ ಏತ್ವಾಗಿರ ಜಮಾಲ ತರಫ್ನ ಟೋಲ್ ನಿನ್ನವನ ಗುದ್ದಾತ್ಯ ಕಾಂಬ ಚಕ್ರ ಪಾಕ್ಷ ಬ್ಯೂಟಿ ಕ್ರೀಮ್ ಸ್ಪೆಷಲ್ ಹೋಗಾನ್ ತರ ಹೊಳೆ ಮಾ ಇಸ್ತಮಾಲ್ ಕರೆ ದೇಶ ಕರೆ
1: ಅಮೃತದ ಜಡ ತಕ್ಲೀಫ್ ಪೈ ಡಾಕ್ಟರ್ ದರ್ದ ಇನ್ನತ್ತ ಜಡ ರಜಿ ಹೋಗ್ ನರಜಿ السلام علیکم زے زارا دورانی دے مجھے طرف نہ کل اور دین کے دات پیغام دے کہ خود فاکا اپنی شفا تیل استعمال کے دے دے فائدہ نہ دے

ಆ ಜನ ಅವ ಆ ಜಿಗುಲ್ತದ ಡಾಲೈವಿ ಅಡಿಕೆ ಇರ್ಫಾಂತದ ಡಾಲೈವಿ ಅವ ಜನ ಸರಾ ಘಾಟ್ ಇರ್ಫಾಂತದ ಡಾಲೈವಿ ಅವ ಜನ ಚಾಚಾತದ ಡಾಲೈವಿ ಸಿದಮೋ ಸುಖ ರೆಗ್ಯುಲರ್ ಅವ್ರ ಇದೀನ್ಕಿದಿ ಮತ ಪ್ರೋಗ್ರಾಮ್ ತ ಕಾಲ್ ಕವಿ ಲಕಾ ಎಸ್ ವಜೀರ ಶ್ವಾ ಹಲೀಮಾ ಸುಲ್ತಾನ್ ಶ್ವಾ ರಾನಿ ಶ್ವಾ ಶಹಜಾದಿ ಶ್ವಾ ಮಲು ಶ್ವಾ ಸಬೌನ್ ಸಬೌನ್ ತಕುದ ಸ್ಪೆಷಲ್ ಡಾಲೈವಿ ಜಾರಾ ದುರಾನಿತದ ಡಾಲೈವಿ ಖ್ಯಾಲಿ ವಜೀರಾ

ಹಾ ಜಿ ಸಹಿ ಬುರ್ಗಾಂಶ ಬಿಲ್ಕುಲ್ ಮೆಸೇಜ್ ಸಿಗಮ್ದಿಕನ ದಾ ಬಿಲ್ಕುಲ್ ಶಮಿಲವ ಓ ದಿನ ವಾಚಾ ದಿಕಮ್ದಿನ ಮೆಸೇಜ್ ಕಿಡಿ ದಿ ಹುಡಿಯರ್ ಯೂತ್ ಹೋ ಕೋಶಿಶ್ ಲಕವಿ ಟೋಲ್ ಮೆಸೇಜ್ ಬುರ್ಗಾಂಶ ಮಿಲ್ಗಿ